ಅಭಿಮನ್ಯು ಜನ್ಮನಾಗೇಶು ರಾಣಿ ಸುಭದ್ರಾಮ ಮರಿಯೇರ ನಮಃ ಕುಲಚಿಯೆ ಭಯ ಬಾಚೆ ನನ್ ಕೋಹಿತಾ ರಾಣಿ ಶ್ರೀ ಅಭಿಮನ್ಯು ಕಿಪನಿಥಿ ಶ್ರೀ ಉತ್ತರಾಗರ್ಭಿಣಿ ತಿನೈ ಬಾಟ ಪಚಿ ಪರಿಚಿತ